0: ತಾನೆ?
1: ಹೌದು. ಏನ್ ಹುಡುಕ್ತಿದ್ಯಾ?
0: ನಿಮ್ ರೂಮು
1: ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು.
0: ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ.

0: ಅನ್ವಿ, ಏನ್ ಇಷ್ಟೊತ್ತಿಗೆ? ಓ, ನಿದ್ದೆ ಬರ್ತಿಲ್ವಾ? ಅಯ್ಯೋ, ನನ್ಗೂ ಬರ್ತಿಲ್ಲ.
1: ಹೊಟ್ಟೆ ಉಡಿತಾಳಲ್ಲ.
0: ಸಾನ್ವಿ, ಯಾಕೇನಾಯ್ತು?
2: ಹೇಳು.
0: ರೋಗಿ ಬಯಸಿದ್ದು, ನರ್ಸ್ ಕೊಡ್ಸಿದ್ದು ಎರಡು ಒಂದೇ ಆಯ್ತು. ಅರ್ಧ ಗಂಟೆಲಿ ಇರ್ತೀನಿ.
2: ಓಕೆ.